ಸೇನು ಫೈನಲ್ ನ ಸಮಯ ಸಮುದ್ರ ಕಿನಾರೆ ಖಲೋ ಕೇ ಕೋಯ್ ಸಮುದ್ರ ಆನಂದ ಲೈ ಸಕದ ಗಹರಾಯಿ ನೀ ದಸ ಸಕ ಅಸೀ ತೇ ಕಿನಾರೆ ಖಲೋ ಕೇ ಗುರು ಗ್ರಂಥ ಸಾಹಿಬ್ ದಿಯ ವಡ್ಯಾಈ ಕಾ ಆನಂದ ಲೈ ಸಕದೆ ಹಾಂ ಇನ್ನು ಫೈನಲ್ ನೀ ಕೋಯ್ ಕਹਿ ਪਰ ਇਸ ਤੋਂ ਗਾਹ ਨਹੀਂ ਸਭ ਤੋਂ ਪਹਿਲੀ ਵਿਸ਼ੇਸ਼ਤਾ ਹੀ ਹੈ।